ಮತಾಂಗ ಸಿದ ಯಕಾಯಿರೋಲ್ ಸಂದೋಕ್ಷಪಲುಯಿಸರೆ ಗಸಿಗಿ ಯಕಾಯಿರೋಲ್ದ ಪೇನಾಗಿ ಶೆಹೆಕ್ದ ಲೈಮ ಪುಕ್ಪಂ ಯಾಯ್ಮ ಸಿಂಗ್ ಇಮಾಲೆಬಾಕ್ ಪುಖುರುಂ ಜಬ ಇಸೈದ ಲಿಟಲ್ ಮೆಲೋಡಿಯಸ್ ಮ್ಯೂಸಿಕಲ್ ಅಸೋಸಿಯೇಷನ್ಗಿ ಸೈಸಕ್ಪ ಸಿಂಗ್ ಸೈರೆಂಗ್ಬ ಬಿ ಜಯಂತ ಕುಮಾರ್ ಶರ್ಮಾ ಅಹನ್ ಬಲಾಯಿಶೋಲ್ ಇಸೈದ ಮೊಯ್ರಾಂಗ್ಥೆಮ್ ಇಬೋಹಲ್ ಸಿಂಗ್ ಸೈರೆಂಗ್ಬ ಸೂರ್ಚಂದ್ರ ಯುಮ್ನಾಮ್ ಅನಿ ಸುಬ ಲಾಯಿಶೋಲ್ ಇಸೈದ ಚೋಂಗ್ಥಾಮ್ ಸನಾತೊಂಬಿ ದೇವಿ ಸೈರೆಂಗ್ಬ ಲಾಯಿಶ್ರಮ್ ದೇವೇನ್ ಅಹೋಮ್ ಸುಬಾಮದಿ ಅರುಯಿಬ ಲಾಯಿಶೋಲ್ ಇಸೈದ ಸಗೋಸೆಮ್ ಬಿಶ್ವರೂಪ್ ಸಿಂಗ್ ಸೈರೆಂಗ್ಬ ಚನಮ್ ಕುಂಜು ಥರಮ್ ಸಂದೋಕ್ತು ತಹಂಜರಿಬ ಅಸಿ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗಾಯ್ ಚಾನಲ್ದಗಿನಿ.

ಲಂಥೋಕ್ಷರಿಬಾ ಇಸೆಯಸಿ ದಾನೊಂಗ್ದಂಬ ಫಿಲ್ಮ್ ಅಸಿದಗಿ ಎಜೆಮೈಸ್ ನಮ್ಮದಿ ಸುರ್ಮಾ ಚನುಗಿ ಅಪುನ್ಬ ಖೊಂಜಲ್ದ ನಾಶಾಲಾಯ್ನ ಸೈರಿಂಗ್ಬ ರಾಹುಲ್ ಬ್ಲೂನ ಸೈರಾಂಗ್ಬ ಫಿಲ್ಮ್ ಸೈನಿ.

ಆಕಾಶವಾಣಿ ಇಂಫಾಲ್ ಆರ್ ಕೆ ಗೋರಾನಿನ ಪಾವ್ ಪಾಜರಿ ಅಹನ್ಬದ ಮರುವೊಯ್ಬ ಪಾವ್ ಲೇಕಾಗಿ ಕಮ್ಯುನಿಟಿ ಹಾಲ್ ಸಿಂಗ್ ಕ್ಲಬ್ ಲೇಕಾಗಿ ಲಂಬಿ ಸಿಂಗ್ ಯಾವ ಮಿಯಾಮ್ ತಿನ್ಫಮ್ ಸಿಂಗ್ದ ರೆಜಿಸ್ಟರ್ ತೌದನ ಮೈ ಥಾನ್ಮ ಯಾರೋಯ್ ಹೈನ ಎಮ್ ಎಸ್ ಪಿ ಡಿ ಸಿ ಎಲ್ ನ ಹಾಯಿರಿ ರಾಜ್ಯ ಅದ ಶಾಂತಿ ಎಂದು ತಂಗುಲೈತಾಬ ಪುರಂಗ್ನ ಸರ್ಕಾರನ ಪೈಕಲಿಬ ಥಬಕ್ ಸಿಂಗ್ ಖಂಗನ್ಬಗೆ ಥರೋಮ ಮಂಗ ಸಿ ಇಂಫಾಲ್ಗೆ ಅಹನ್ಮ ಮಣಿಪುರ್ ರೈಫಲ್ಸ್ಗೆ ಪೆರೇಡ್ ಗ್ರೌಂಡ್ ಪಂಗ್ತೋಕನಿ ಅಮಸುಂಗ್ ಕೇಂದ್ರನ ಹಾಯಿರಿ ಭಾರತ್ ಅಮಸು ಚೈನಾ ಗಮಖೈ ಪರಿಂಗ್ದ ಶಾಂತಿ ಎಂದು ತಂಗುಲೈತಾ ಫಿಫಮ್ ಥಮ್ನಬ ಹೊನಬ ಹಾಯ್ಬಸಿ ಲೈಬಾಕ್ ಅಸಿಗೆ ಖ್ವಾಯ್ದಗೆ ಮರುವೊಯ್ಬ ಖೊಂಗ್ಥಾಂಗ್ನಿ ರಿಜಿಸ್ಟರ್ ತೌದನ ಲೇಕಾಯಿ ಲೇಕಾಯಿ ಕಮ್ಯುನಿಟಿ ಹಾಲ್ ಸಿಂಗ್ ಸಾನಬುಂಗ್ ಸಿಂಗ್ ಕ್ಲಬ್ ಲೇಕಾಯಿ ಲಂಬಿ ಸಿಂಗ್ ಯಾವ ಮಿಯಾಮ್ ತಿನ್ಫಮ್ ಸಿಂಗ್ದ ಮೈ ಥಾನ್ಬ ಯಾರೋ ಹೈನ ಮಣಿಪುರ್ ಸ್ಟೇಟ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಲಿಮಿಟೆಡ್ ಎಮ್ ಎಸ್ ಪಿ ಡಿ ಸಿ ಎಲ್ ನ ಹಾಯಿರಿ ಎಮ್ ಎಸ್ ಪಿ ಡಿ ಸಿ ಎಲ್ಗೆ ಮ್ಯಾನೇಜಿಂಗ್ ಡಿರೆಕ್ಟರ್ ನಾಂಗ್ಥೋಪ ಚೇರೋಲ್ ಮದ ಹಾಯ್ ಅಯಾಬ ಯಾವುದನ್ನ ಅಮದೆ ನಿಂತಿನ ರಿಜಿಸ್ಟರ್ ತೌದನ ಮಿಯಾಮ್ ತಿನ್ ಮಫಮ್ ಸಿಂಗ್ದ ಮೈ ಥಾನ್ಬ ಅಸಿನ ಮೈದಿ ಕಾರಕತಬ ತೇಸ್ಗೆ ಸೆನ್ಫಮ್ ಸೌಂಗ್ನ ಮಂಗಲ್ಲೆ ಅಸಿಗುಂಬ ಅಯಾಬ ಯಾವುದನ್ನ ಮೈ ಥಾಲಿಬಸಿಂಗ್ ಮಥಕ್ ತಥಬಗ್ ಲೌಕಟ್ಪ ಹೌರಗನಿ ಅಯಾಬ ಯಾವುದನ್ನ ಮೈ ಥಾಲಂಬಸಿಂಗ್ ನಿಂತಿನ ಎಂಗಿಲಬ ಮತ್ತು ರಿಜಿಸ್ಟರ್ ತೌದನ ಬಿಲ್ ಥಿಯನ್ಬ ಬಿಲ್ ಥಿದನ ಮೈ ಥಾಲಿಬಸಿಂಗ್ ಮೈ ಕನೆಕ್ಷನ್ ಕುದಕ್ತ ಕಲ್ಥನಬ ಮೈ ಲೈನಬ ಡೆಪುಟಿ ಜನೆ ಮ್ಯಾನೇಜರ್ ಸಿಂಗ್ ಅಮಸುಂಗ್ ಮ್ಯಾನೇಜರ್ ಸಿಂಗ್ದ ಖಂಗನ್ಕ್ರೆ ರಾಜ್ಯ ಅದ ಶಾಂತಿ ಎಂದು ತಂದುಲೈತಾಬ ಪುರಂಗ್ನಬ ಸರ್ಕಾರ ಹೌಜಿ ಪೈಕಲಿಬ ಥಬಕ್ಸಿಂಗ್ ಮಿಯಾಮ್ದ ಉತ್ತುನ ಖಂಗನ್ಬಗೆ ಥರೋಮ ಮಂಗಸಿ ಇಂಫಾಲ್ಗೆ ಅಹನ್ಮ ಮಣಿಪುರ್ ರೈಫಲ್ಸ್ಗೆ ಪೆರೇಡ್ ಗ್ರೌಂಡ್ ಪಂಗ್ತೋಕನಿ ರಾಜ್ಯಗೆ ಹೋಮ್ ವಿಭಾಗ ಸೇರಿದ ಪಂಗ್ತೋಕದವ ಥರಮದುದ ಮುಖ್ಯಮಂತ್ರಿ ಇಮ್ನಾಮ್ ಖೇಮ್ಸಾನ್ ಉಪಮುಖ್ಯಮಂತ್ರಿ ಲೋಸಿ ದಿಖೋ ಗೃಹಮಂತ್ರಿ ಗೋವಿಂದ ಕೊಂಥೌಜಮ್ ಮಂದಿ ಆರ್ ಎಲ್ ಕಲ್ಚರ್ ಮಂತ್ರಿ ಖುರೈಜಮ್ ಲೋಕೇನ್ ಸರುಕ್ ಯಾಗನಿ ಥರಮದುದ ಮಣಿಪುರ್ ಮಾಸ್ಟರ್ಸ್ ತು ಪಿ ಎಸ್ ಸಾಹೇಬ್ ವಕಲೊಂದು ಯುಂಫಮ್ ಒಯ್ಬ ಅತ್ಯನ್ನ ವಿಧಿಯೋ ಅಮ ಉತ್ತುನ ಮಿಯಾಮ್ದ ಯಂಗನ್ಗನಿ ಹರ್ ಘರ್ ತಿರಂಗಾ ಕ್ಯಾಂಪೇನ್ಗೆ ಸರುಗ ಅಮ ಒಯ್ನ ತಿರಂಗಾ ಕನ್ಸರ್ಟ್ಗೆ ಥರಮಂಗ ಸಿ ಇಂಫಾಲ್ಗೆ ಪ್ಯಾಲೇಸ್ ಕಂಪೌಂಡ್ದ ಲೈಬ ಮಣಿಪುರ್ ಸ್ಟೇಟ್ ಫಿಲ್ಮ್ ಡೆವಲಪ್ಮೆಂಟ್ ಸೊಸೈಟಿ ಎಮ್ ಎಸ್ ಎಫ್ ಡಿ ಎಸ್ಗೆ ಆಡಿಟೋರಿಯಂನ ಪಂಗ್ತೋಕನಿ ಥರಮದ ರಾಜ್ಯಪಾಲ್ ಅಜಯ್ ಕುಮಾರ್ ಭಲ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಸಾನ್ ಮಂತ್ರಿ ಸಿಂಗ್ ಎಮ್ ಎಲ್ ಎ ಸಿಂಗ್ ಅಮಸುಂಗ್ ಸರ್ಕಾರಿ ಮಕ್ಕೋಕ್ ತೊಂಬ ಒಫಿಸಿಯಲ್ ಸಿಂಗ್ ಸರು ಯಾಗನಿ ಅಸ್ಸಾಂ ಹಂದಕ್ ಥೋಕಿಬ ಇಸಿಂಗ್ ಇಸೌದ ಅಮಾಂಗತ ಕಯಾ ಥೋಕಿಬ ಅಮದಿ ಮಿಯೋಯ್ ಕಯಾ ಅವಾಬ ನಂಕಿಬದುದ ತೆಂಗ್ಬಾಂಗ್ ಒಯ್ನ ಲುಪಾ ಕೋಟಿ ಎಮ್ ಪಿಖಿಬ ಅದುಗಿದಮಕ್ ಅಸ್ಸಾಂಗೆ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮನ ಮಣಿಪುರ ಅಮಸುಂಗ್ ರಾಜ್ಯ ಅಸ್ಗೆ ಮಿಯಾಮ್ ಥಾಗರ್ಬ ಫೊಂಗ್ದೋರಕ್ಲಿ ಸೋಷಿಯಲ್ ಮೀಡಿಯಾ ಥಾಗರ್ಪ ವಾರೋಲ್ ಅಮದ ಶ್ರೀ ಹಿಮಂತನ ಹಾಯ್ ಅಸ್ಸಾಂ ಅಮಸುಂಗ್ ಮಣಿಪುರ ಅಸಿ ಅರಿಬ ಇತಿಹಾಸ್ಗೆ ಮತಮ್ದಗಿ ಮಸಿನ್ ಮನಾ ಒಯ್ನ ಲೈಮಿನರಕ್ಬ ರಾಜ್ಯ ಸಿಂಗ್ನಿ ಪುಸಿಯಲ್ ಚೌನ ಮತ್ತೆ ಪಾಂಗ್ಲಪ್ಪಗೆ ಥಬಕ್ ಅಸಿನ ಅವಾಂಗ್ ನುಪೋಕ್ ಲಮ್ದಮ್ದ ಲೈರಿಬ ಮಿಯಾಮ್ಗೆ ಮರಕ್ತ ಅಮತ್ತ ಒಬಿಗೆ ವಾಖಲೋನ್ ಅದು ಓದ್ಲಿ ಅಸ್ಸಾಂಗೆ ಅಸಿಗುಂಬ ಅವಾಬ ಮತಮ್ ಅಸ್ದ ಮತ್ತೆ ಪಾಂಗ್ಲಕ್ಕಿಬ ಮಣಿಪುರ್ಗೆ ಮಿಪುಂ ಕುದಿಮಪ್ಪು ಥಮೋಯ್ ಸೇಂಗ್ನ ಥಗಪ್ಪ ಫೊಂಗ್ದುಕ್ಲಿ ಹೈನ ಮಹಾಂಗ್ನ ಮಖ ತಾರಿ ಸಿಕ್ಯೂರಿಟಿ ಫೋರ್ಸ್ನ ರಾಜ್ಯ ಅಸ್ಗೆ ತೊಂಗಾನ್ ತೊಂಗಾನ್ ಮಫಮ್ಸಿಂಗ್ದ ಥಿ ಹೋಮ್ಗೆ ಥಬಕ್ ಸತ್ತಬದ ಲಾಲ್ಹೋಬ ಮಂಗ ಫಾರೆ ಮಣಿಪುರ್ ಪೊಲೀಸ್ಗೆ ಪಾವ್ನ ಹಾಯ್ ಕಕ್ಸಿಂಗ್ ಕಮಾಂಡೋ ಯೂನಿಟ್ ಅಮಸುಂಗ್ ನಿಂಫು ತರುಕ್ ಸುಬ ಅಸ್ಸಾಂ ರೈಫಲ್ಸ್ಗೆ ಅಪ್ಪನ್ಬ ಕಾಂಗ್ಬು ಅಮನ ಎನ್ ಆರ್ ಎಫ್ ಎಮ್ಗೆ ಆಕ್ಟಿವ್ ಕಾದನ್ ಹ್ಯಾವಿ ಮ್ಯೂ ಎಮ್ಮ ಕಕ್ಸಿಂಗ್ ಜಿಲ್ಲಾ ಗೋಗೊಯ್ ಮೇಲೆ ಕಾಯ್ದಿಗೆ ಫಾರೆ ಮ್ಯೂಯ್ ಅಸಿ ಮಿಯಾಮ್ದಗಿ ನಮ್ಮ ಹಾದನ ಸೇಲ್ ಖಾಯ್ದ ಸೇನಬ ಮಿಸಕ್ನಿ ಹಾಯಿರಿ ಅಕಕ್ನಬ ಪಾವ್ ಅಮ ಫಂಗ್ಬದಗಿ ಥೌಬಾಲ್ ಕಮಾಂಡೋ ಅಮಸುಂಗ್ ಕುಂಥ್ರಾಹೊಂದೊಯ್ ಸುಬ ಅಸ್ಸಾಂ ರೈಫಲ್ಸ್ಗೆ ಅಪ್ಪನ್ಬ ಕಾಂಗ್ಬು ಅಮನ ಥೌಬಾಲ್ ಜಿಲ್ಲಾಗೆ ಲಾಂಗಠೆಲ್ ಏರಿಯಾದ ಥಿಬ ಹೊಂಬಗೆ ಥಬಕ್ ಸತ್ತಬದ ಕೆ ವೈ ಕೆಲ್ಗೆ ಮ್ಯೂ ಎಮ್ಮ ಫಾರೆ ಸೆಕ್ಯೂರಿಟಿ ಫೋರ್ಸ್ಗೆ ಅಪ್ಪನ ಕಾಂಗ್ಬು ಅಮನ ಯು ಎನ್ ಎಲ್ ಎಫ್ ಕೊಯ್ಯಂಗಿ ಮ್ಯೂ ಎಮ್ಮ ಇಂಫಾಲ್ ಜಿಲ್ಲಾಗೆ ಕುರೈ ಲೈಸಮ್ ಲೇಕಾಯ್ದೆ ಗಣ ಫಾಕಿ ಕಕ್ಸಿಂಗ್ ಜಿಲ್ಲಾಗೆ ಸೆರು ಮಖ ಲೇಕಾಯ್ದಿ ಆರ್ ಪಿ ಎ ಪಿ ಎಲ್ಗೆ ಮ್ಯೂ ಎಮ್ಮ ಅದುಗ ಥೌಬಾಲ್ ಜಿಲ್ಲಾಗೆ ಖೊಂಜೋಮ್ ಏರಿಯಾದಿಗೆ ಯು ಪಿ ಪಿ ಕೆಗೆ ಸಹಿ ನೌರಿಬ ಮ್ಯೂ ಎಮ್ಮಸು ಸೆಕ್ಯೂರಿಟಿ ಫೋರ್ಸ್ನ ಥಿಬ ಹೊಮಗೆ ಥಬ ಸತ್ತಬದ ಫಾರೆ ಹೈರಿ ಅಮರೊಮ್ದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಮಣಿಪುರದ ರಿಜಿಸ್ಟರ್ ತೊಬ ಕೇಸ್ ಅಮಗ ಮರಿ ಲೈನ ಮ್ಯೂ ಎಮ್ಮ ಬಿಷ್ಣುಪುರ್ ಜಿಲ್ಲಾಗೆ ಮೊಯ್ರಾಂಗ್ ಖುನು ಮಮಾಂಗ್ ಲೇಕಾಯ್ದಿಗೆ ಫಾರೆ ಮ್ಯೂ ಅಸಿನ ಸೋಷಿಯಲ್ ಮೀಡಿಯಾದ ಶಮ್ದೋ ಸಾಧುಲಬ ಫೋಟೋ ಸಿಂಗಮದಿ ಫಜದ ವಹಿವತ್ತ ಅಸಿಜಿನ ತಗಲಕ್ಕಿಬನಿ ಹಾಯಿರಿ ಕೇಸ್ ಅಸ್ಗೆ ಮತಾಂಗ್ದ ಪೊಲೀಸ್ನ ಮಖಾತನ ಥಿಜಿನ್ಬಿಗೆ ಥಬಕ್ ಸತ್ತರಿ ಅಸಿಗುಮ ಮ್ಯೂಯಿಸಿಂಗ್ ಮಥಕ್ತ ಅಯನ್ಗೆ ಮತ್ತು ಥಬಕ್ ಲಖೋಟ್ಕೆನೆ ಹಾಯ್ನ ಪೊಲೀಸ್ಗೆ ಚೇರೋಲ್ ಅದನ್ನು ಮಖಾತಾನ ಹಾಯಿರಿ ನ್ಯಾಷನಲ್ ಲೈಬ್ರರಿಯನ್ಸ್ ಡೇ ಥೊರಂಗಸಿ ಇಂಫಾಲ್ಗೆ ಸ್ಟೇಟ್ ಸೆಂಟ್ರಲ್ ಲೈಬ್ರರಿಗೆ ಆಡಿಟೋರಿಯಂದ ಪಂಗ್ತೋಕನಿ ನುಮಿಟ್ ಅಸಿ ಫಾದರ್ ಆಫ್ ಲೈಬ್ರರಿ ಸೈನ್ಸ್ ಆರ್ ಖಂಗ್ನಬ ಪದ್ಮಶ್ರೀ ಡಾಕ್ಟರ್ ಎಸ್ ಆರ್ ರಂಗನಾಥನ್ಗೆ ಸಾಮ ಕುಂಥ್ರಾ ಮರಿ ಶುಭ ಮಪೋ ನುಮಿಟ್ಪು ನಿಂಗ್ಸಿಂಗ್ದುನ ಪಂಗ್ತೋಕ್ಪನಿ ನಿಂತ ನುಮಿತ್ ಥರೋಂಗಿ ಮಾಂಗೋಯ್ನ ಅಸ್ಸಾಂ ರೈಫಲ್ಸ್ನ ಬಿಷ್ಣುಪುರ್ ಚಾಂದಿಯಲ್ ಅಮಸುಂಗ್ ತೆಂಗನೋಪಲ್ ಜಿಲ್ಲಾಸಿಂಗ್ದ ಸಿವಿಕ್ ಔಟ್ರೀಸ್ ಥರಮ್ ಸಿಂಗ್ ಪಂಗ್ತೋಕ್ರೆ ಥರಮ್ ಸಿಂಗ್ ಅದುದ ಮಿಯಾಂಗೊಲೈನ ಊ ಸಾರ ಥಾಬ ತಿರಂಗರನ್ ಎಕ್ಸ್ ಸರ್ವಿಸ್ ಮ್ಯಾನ್ ಸಿಂಗ್ ಉನ್ನದನ ವಾರಿ ಸಾನಬ ಮಿಯಾಮ್ದ ಎನ್ವೈರನ್ಮೆಂಟ್ ಕನ್ನಬಗೆ ಮತಾಂಗ್ದ ಅವೇರ್ನೆಸ್ ಪಿಬನೆ ಸಿಂಗ್ಬ ಕಯಾ ಪಂಗ್ತೋಕಿ ಪಾವ್ಗೆ ಮರಕ್ಥ ನತೆ ಅನ್ಬ ಬ್ರೇಕ್ ಅಮ ಮಿಯಾಮ್ದ ಖಂಗಂಜಬ ರೀಜನಲ್

ಇಂಗಲಕ್ಪ ಜಬೂನ್ಗಿ ಪುನ್ಸಿಬು ಕಾಂಡನ ಲಾಕಿಬ ಕನಾವು ಯಾವಗೆ ಏಂಗ್ಲುಬಕುದಿಂಗ್ ಭಜಬ ಉರುಬಕುದಿಂಗ್ ಸುಮತ್ಪ ಬಹುಶಾನೆ ದಿನೇಶಮದಿ ಪುಷ್ಪರಾನಿಗೆ ಅಪುನ್ಬ ಖುಂಜಲ್ದ ನರೇಂದ್ರ ನಿಂಗೊಂಬನ ಸೈರಿಂಗ್ಬ ಒಕೇನ್ ಅಮಾಕ್ಚಮ್ನ ಸೈರಾಂಗ್ಬ ಇಸೈ ಅಸಿ ಫಿಲ್ಮ್ ಅಸಿದಗಿ ಅಹುಂ ಶುಭ ಖುದುಲ್ ಒಯ್ನ ಲಾಂಥೋಕ್ಚರಿ.

0: 가자래다. 아, 높은 밀봇 백배이라다.
1: 파자래, 파자래, 파자래. 이봉호 야이마 파자래.
0: 예, 이봉호 야이마 까이마. 어이, 까야야 파자라봐.
1: 아, 누구로? 마하아서우바 데발라이.
0: 그리, 하, 마하데바 마알바 이보.
1: 예, 마알바.
0: 자통네, 헤이. 까야다 누네세.
1: 예, 마두나 아무 패나도 마알고.
0: 아이, 누구가나가 슈터 우사리네. 아이, 낭꽃 온게브로. 하, 낭꽃 온게브로.
1: 엄마, 어떻게 어쩌고 마하데바다 타이네 나로 비기 하이비리 브로.
0: 아이, 낭 마하데바시 아무까 빨래잖아.
1: 빨래.
0: 이야, 아두디 낭시 하도오게 나쁜 시에도 톱신 비르.
1: 예, 아두디 시바 마하데바 손자바부 이쁜 시에 톱신자나 와 시절하게 하이드나 마토온 타후바다 타레네.
0: 이야, 나이코 나이코 나이코코 아두어디 낭 브라마 비스누 마헤솔 हां उत्तम देवता हुमसी खंगिको
1: खंजे मी अदुदि अंगांग नुबी फावा लोइनि हे खंग
0: खंगिनि खंगिनि नंग खंगिनि
1: मी ने खंगि हारेबसु छाउबु छाउबु रकैनि
0: आइ नंग खंगद्रेने नते नंग खंगदबु नसादु सिजनबा महादेवदो पनखिगद्रहमी
1: जा जानि को सैता मी से अंगोब याम लैको
0: हाय नबुंगो यक बर्नोन तो बिगे ताऊने सेने महातब नाम हूँ मुसीगी नुंगी भाप आ थनुंगी महिमा दू ताजोंने
1: ग्याल ले बग्याने सोनी ना हो मामा सोकनी
0: है है है अंग तो आई को आई की वासे नंग अमुक तता को कों ओं कैलाश शिखरे रमो गौरी परिस्तति शंकरम
1: याम मालिको
0: तो पुकनिंग सी हुत हुतना लू खरबा आ कैलाश पर्वत की भजक खरबा अदु गुमलोबा चिंगदो अंदुदा मागी गौरी रानी दुर्गा इमा इवे मसिना एक के थर दना नौ थर दना मरेगा तो हे कोल दना
1: कोन दे कोलम गनी
0: या
1: नते उब उबी हो बर कैनो या मानब तंबी खिने
0: तो ये काले कांगी मतम दुरकता गंजान पंखे गौरव महादेव दुदा मिची गादो तो एक खचिल लदना नोपेट नोपेट के तोक्षिल लदना
1: इमा गौरी ना मबुंगो दे हरिबा हरी दुबु करिनो
0: नोकनु नोकनु मसे यामन लू हरब कथा निको
1: अदुदी याम लू यहाय
0: हाय मा मसी मसी मैया जी हे खीगल लदना नते नंग आकाश में दो खीग नंग हाय बदु नंग मधु तोगे ब्रो
1: हाय मा कदाई कदाई देगी स्लोक नो मधु की आठ दो अमुक तब्र नोन तबीर ओ एकांतिक ओय बधर्म दस हर बोल ओ जगे
0: हाय नंग उ नया दु का हे काना आकाश मंदोल सिदा दो खीग नंग हाय बदि अनिरक तंग खीखी खीगल मग आईगी गदा सिन दम लोंग थो मग लाल गिरा हाय बनी ने
1: आई सीजनिंग रे सीजनिंग रे मधुकी महुतने ब्रनोंदो ओइने हेक ताजेरगे पाप कोचे नबा
0: हाय अदु गुमलबा गोलुक नाता श्री श्री नारायण सिना जगत ब्रह्मंद सी शेमगे खल्लदना अनंत लिंगी सजादुदा मोमोन मोमोन तौरदना हेक लिंगसलेदना
1: लिन चिकन खबा महु पानबा अदुगी मथकता हेपीबा
0: श्री भगवान की मखोई खोइदौदगी फजे खरबा थंबाल में साले ये
1: मी खोइदौदगी थंबान सालेबा अदुति लैकंग द सातपना लैकंग थंबा
0: या या या
1: उ द सातपना उ थंबा
0: आ आ आ
1: अदो देवता द सातपना देव थंबान तारे
0: हाय हाय हाय हाय या तो अदुगुम लबा थंबान थंबाल अदुगी लैरिक तगी परम ब्रह्मसी पुइदना
1: ब्रह्मा से थंबाल लैरिक तगी पुइबा
0: पुइबनी ने तो असुमन लाभी दगी शिव आदि पुरुष मथंग मथंग पौलतुना अंगाउ बिनंग फबुंगसी पुइ छिनिने या मसीबु मी खनहंददा पका वैखरबा मागी नारद हाइबदुना हे कलकमन खदना नारायण नारायण हाइदनंग रंग रंग हेक्त सोलीबदुनिने मसीना आईगी वारी सिगी लेंग दरब साखिनी हे मूर्खी
1: अदुगा ನಾರದನ ವಿನಾ ಜಂತ್ರ ಪಾಯಿರುವ ಅದನ್ನ
0: ಏ ಮಿಫತ್ತ ನಾರದನ ತಬನಾಮದು ಸೊಂಜಬದು ಸೂರ್ಸಿ ಕರಿನೋ ಸೊಂಚ ಹೆಚ್ಚ ಹಾಕಿದ್ರ ಬಹಾಯ್ ನಿಮ ಮಧುರ ಮಹಾಕ್ನ ದೇವಿ ಮಾ ಸರಸ್ವತಿ ಅಸಿ ತೋ ಇತ ನಿಂಜರೆ ಮಧುದಗಿ ದೇವಿ ಮಾನ ನಬು ಅಯಾಕಿ ಕಿರ್ಪಾದಗಿ ಸೇ ಸೇ ಸೇ ಲೌಜರ್ ಓ ಹಾಯ್ದನ ಇರೇನ್ ಹೆಕ್ತ ಪಿಬಿರೆ ಜನ ಜಂತ್ರದ
1: ನಬು ಹಾಯ್ವಾಯೋ
0: ಅಸುಮ್ನ ಜಂತ್ರ ದುಗ ಸೂರ ದುಗ ಸಾನನ ತಬನಾಮದು ಸೊಂಜರಿ ಮನಿ ಮಸಿ ಒಂಥೋಕ್ನ ನುಂಸಿ ಕರ್ಬ ಕಥಾ ಮನಿ ಕರಿನೋ ಮಿತ್ತಗಿ ಪೀಕಾಸಿ ಓರೋರೋ ಹೆಕ್ ತಾಬ ಮಕೈ ಭಕ್ತ ಕಯಾಮದಿ ಓ ಕೊಂಗ್ ಕಕ್ನದಿ ಬಿಜಾನಿ ನ ನಂಗ್ ಮಸೆ ಥಾಜದ್ರಗ ಐಂಗೋಂದಿ ಹೆ ಹಂಗ್ಜೋ
1: ಆಯ್ಬ ನಮೋಂದ ಹಂಗ್ದೋಯ್ ಬಾ
0: ಆಯ್ಬ ಖಂಗ್ ಬೈಂಗೋಂದ ಹಂಗ್ದ್ರಬ್ದಿ ಹಾಯ್ದಬ ಖಂಗ್ದಬ ಮೀದ ಹಂಗೆ ಹೈರಿ ಬ್ರೋ ಮಸಿಗಿ ಬರ್ಣೋನಸಿ ಖಂಗ್ಬಸಿನಲ್ಲಿನೆ ದೇವಹರಿ ಶ್ರೀ ಕೃಷ್ಣನ ಪಾಂಡೋಪ್ ಅಯ್ಕೊಯ್ಗಿ ಇತುಂಗ್ದೆ ಇನಿ ಗುಮ್ನ ಕ್ವೀನ್ ಕ್ವೀನ್ ಇನೈ ಹೈದನ ಜಗತ್ ಅಸಿನ ಹೆಕ್ಕಲಕ್ತುನ ಗಾಂಗ್ನರಿ ಸೇ ಅದು ಹಯೇಂ ಅಂತಗಿ ಮತಂ ಮದುದಸು ಕನಾಗಿ ಗೋಲುಕ್ ಧಾಮ್ ಕಾದು ಸತ್ ಸತ್ ಹೆಕ್ ಫಂಗದೌಳಿನಿ ಕರಿನೋ ಮಸೀದ್ ಮೀ ಸಿಂಗ್ಸಿನ ಹೆಕ್ಕಲಕ್ ನಗದೌಸಿನ ಕಲಕ್ ನಗದೌಸಿನ
1: ಬ್ರಹ್ಮೋಂದು ತಕ್ಬೀರಸಿದೋ
0: ಸೇ ಸೇ ಸೇ ಸೇ ಸೇ ತಾರೋ ತಾರೋ ಬ್ರಹ್ಮ ಹೈಬದಿನೆ ಸೆಂಗಲಕ್ಪ ಸಾಗಲಕ್ಪ ಮೀದ ಹಾಯರ್ಗನ ಪೊಕ್ಪೀರಕ್ಪ ತೋ ಮಸಿ ಬ್ರಹ್ಮಾನಿ
1: ಹೋ ಮಹಾಭಕ್ತ ಖಂಜರೆ ಅದುಗ ವಿಷ್ಣು ದಿ
0: ಶ್ರೀ ವಿಷ್ಣು ಹಾಯ್ಬದಿ ಗಸಾಯಿಗಿ ಮೀದು ಪೋಬನಿನ ಮಾವು ಮೀ ಒಯ್ನೆನಬ ಸೆಂಬಿದಬ ಸಾಬಿದಬ ಯಾದ್ಯದನ
1: ಮದುನ ವಿಷ್ಣುದ ತಾರೆ
0: ತಾರೆದನ ಮಸಿನಿ ಖಂಗಬ್ರೌ ಜಗತ್ ಅಸಿನ ನಾ ಕೋಂಗ್ ಸಿಂಗ್ಯಾ ಏಬ ಮುಖೈ ವಿಷ್ಣು ವಿಷ್ಣು ಹಾಯ್ದನ ಸೋನರಿದ್ದು
1: ಮಹೇಶ್ವರ್ ಹಾಯ್ಬದುನ
0: ಏ ಓಜಾಗ ಯೌರೇದನ ಮಹೇಶ್ವರ್ ಹಾಯ್ಬದುನ ಸಿನಿ ಸಿನಿ ಮೀಸಿ ಪೊಎ ಚಾವ್ರೆ ಸೀರೆ ಮಾರ್ಗಸಿ ಅಹುಂ ನಿದನ ಅದನ ಗಸಾಯಿಗಿ ಪೋಖ್ರಬ ಸೆಂಬಿ ಖರಬ ಅದುಬು ಅಮುಕ್ ಲೋಯ್ಸೆನ್ಬಿಬ ತಾಬ ಹಾಯ್ಬದಿ ಸಿಯನ್ಬ ತಾಬ
1: ಸಿಹನ್ಬದುನ ಶಿವ ಮಹಾದೇವ
0: ಮಸಿಗೆ ಕಥಾ ಅಸೆ ಶಿವ ಮಹಾದೇವನ ದುರ್ಗಾ ಇಮಾದೆ ಹೆಕ್ ಲಿಬಿಬದ ಮಧುಬು ಹೆಕ್ ತಾಜರುಬು ಮಕ್ತದ ಶುಕ್ಕ ತೇನುವ ಮರುಮ್ನ ಮಸ ಹೆಕ್ತ ಥೋಕ್ ಓನ್ ಕ್ರಿಮ್ ಮಧುದಗಿ ಉಸೇಕ್ ಮಸ ಅದು ಮಹಾದೇವನ ಮಸಿ ಮಕ್ತಬು ಹಾಲಗೆ ಹಾಯ್ದು ತಾನರಕ್ಪನಿ ಅದುದಗಿ ಗರ್ಭ ಹೆಕ್ ಪೂಬದ ಮಸ ಸುಂಪೋಕ್ ಪೋಕ್ತನ ಅದುಂ ಕುಂ ಪೂದನ ಲೈಜರ ಅಭಿ ಗುರುದೇವ್ ವ್ಯಾಸ ದೇವಿಗೆ ಥೌರಾನಿ ಇದಗಿ ಗದ್ಬದ ಥೋಕ್ ಹೆತ ಸೋಂಗ್ಸಿಂದು ಹೆತ ಲೋಟ್ ಪನಿ ಇದನ
1: ಅದಿಗಿ ಸುಖದೇವ ಗುರು ಸಿ ತೇನೋ ಅದು ನಾ ವ್ಯಾಸ ದೇವಗೆ ಮಸಾವಿನ ಪೋಕ್ ಪಜಾರ್ ಓರೆ ಅಯ್ನ ಖಾಲಿನೆ ತೇನೋ ವಾಯ ಮಾಲೆ ಮಸಕ್ತು ಅದಿಗಿ ಬ್ರಹ್ಮ ವಿಷ್ಣು ಮಹೇಶ್ವರ್ಗಿ ಕಥಾ ಸೆ ಅಯ್ನ ಖಂಗ್ಬದುಗ ಯಾ ಮಾನೆ ಖೇನದೆ
0: ಪರೆ ಪರೆ ಖೇನರೋಯ್ ಖೇನರೋಯ್ ಅದನ ಮಹಾದೇವ ಹಾಯ್ಬದಿ ಲೋಯ್ಸನ್ಬ ಹಾಯ್ವನಿದನ ನಪುನ್ಸಿ ಅದು ಸಾಮಾಪ್ತಂಗ್ ಓಯಲ್ಲಸಿ ಮಸಿ ನಂಗ್ ಯಾರೇದನ
1: ಮದುವೆ ಯಾದ್ಯದ ಕರಿನೋ ಅಮುಕ್ತ ಸೌಬಿಕಿನೋ ಸಿ ಅಮುಕ್ ತಪ್ಥಬಿಯೋ
0: ಇಸ್ ತಪ್ಥಬ ಗಾಯನ ಕರಿಗಿ ತಪ್ಥವ ನತೆ ನಂಗ್ ಅಸಿ ಶ್ರೀ ಕೃಷ್ಣದು ಫಂಗೆ ಹಾಯ್ಬ್ರವ್
1: ಶ್ರೀ ಕೃಷ್ಣ ಇವುಮು ಜಗತ್ನ ಫಂಗಂದ್ರಬ ಶ್ರೀ ಹರಿಗೆ ದರ್ಶನ ಫಂಗೇರ ಹಾಯ್ಬ ಫಂಗ್ಸಗಿ ಫಂಗ್ಸಗಿ
0: ಫಂಗ್ನಿ ಫಂಗ್ನಿ ಐ ಏನು ಐ ಗದಾಸಿ ಊರ್ಬ್ರ ಹಾ
1: ಕರಿನೋದ ಗಾವು ಗಾವ್ರ ಕೈನೋ ಕೃಷ್ಣ ಫಂಗನ್ಬಿಗೆ ಹರಗ ಗದಾವುಬ್ರ ಹಾಯ್ಬ ವಾಸಿಬು
0: ಐ ಜಗತ್ನ ಫಂಗಂದ್ರಬ ಶ್ರೀ ಕೃಷ್ಣದು ಐ ಗದಾಸಿನ ದಮ್ ಲಾವ್ನ ಹೆಕ್ ಥೋಮ್ರ ನಮಿತ್ ನನಾಗದು ತಂದನ್ ಪಾಯ್ದನ ನಂಗ್ ಊಗದೌರಿ ಮೀನೆ ಹಾ ಹೈಬಿರಿಬಿಬು ಕಾಯ್ನ ಐ ಖಂಗ್ಜೌನ ಹೈ ಐಗಿ ಕಮುದಿ ಕಿಸಮ್ ಗದಾಸಿನ ಲವಾಯ್ ಲೇಂಫು ಕೊಕ್ಲೇಲ್ ಅದುದ ದಮ್ ಲಾವ್ನ ಹೆಕ್ ನಾನ್ಥಬಿಬದ ಪೋಗಮ್ದನ ಪೋಬ ಮಿಯೋಯ್ ಮಪೋದು ಸತ್ ಲಾವ್ನ ಲಮ್ಮ ಖಾಂಗ್ದ ಅದಮ್ ಸಮಾಪ್ತಂಗ್ ಒಯ್ದಿನಿನೆ ಖಂಗಬ್ರ
1: ಇಬು ಮೊಯಾಯ್ಮ ಅದು ಫೌಬದಿ ಐಸು ಖಂಗ್ಜೈದ
0: ಖಂಗಂಗನಿ ಖಂಗಂಗನಿ ಮಸಕ್ ಅಸಿಗ
1: ಮಸಕ್ ಅಸಿಗ ಕಾಯ್ನ ಅದು ಇಬು ಮೊಯಾಯ್ಮದಿ ಯಾಮ್ನ ಹೇಗ್ ಫಜರಬದು
0: ಫಜ ಕರ್ಬನ್ನ ಸತ್ ಕುಸುನ ಅಮಾವೈಸಾ ಲಿಸಿಂಗ್ದಗಿ ಹೆನ್ಬಿ ನಯಾ ಅದುನ ಕಿಗತ್ತನೆ ಹೇಗ್ ನೋಲಕ್ತಿರಿ ಮಕೈ ನ ಸತ್ ಕುದಬಿ ಫಜರೇನೆ ಹಾ ಅಂಗಾವ್ ಬಿಸಿಗ
1: ಮಾಯ್ದ ಅಂಗಾವ್ ಬಿದಿ ಹಾಕ್ತಿ ನಸದಬದು
0: ಅದುದಿ ಐನ ಅಂಗಾವ್ ತಾರ್ಬ ಹಾ ಐನ ಅಂಗಾವ್ ತಾರ್ಬ್ರೌ ಮತ್ತೊಯ್ ನರ ನಂಗ್ ಶೇರ ಭಿನ್ ಐವು ಅಂಗಾವ್ ಬಕಾಯ್ನ ಐ ನಂಗ್ ನಿಂಗದಬ ಲೈ ನಿಂಗ್ಜೌ ಹಾಯ್ಬದಿ ಲವಾಯ್ ಲೇಂಫೂದುದ.

0: ಆ ಕೃಷ್ಣ ಕರಂದು ನನ್ನ ಆಯಕ್ಕಿ ದಸ ಹಾಸಿ ದೂರ್ಜ ಧೋನ ಚಾಗಿ ಸಂಗ್ ಮೈ ಥಾದುನ ಹತೋಗ್ಲಗೆ ತೌರಂಬ ಆ ಕೃಷ್ಣ ಇನ್ನಾವು ಇಬು ಮೋಬಿ ದೂರ್ಗಿ ಮತ್ತೆಂಗ್ದಾಗಿ ಚುರುಂಗ್ ಹುತ್ತಿನ ಚೆಲ್ಲಗ್ಲಿ ಕೋಯ್ ಅಮು ಹಿಂಜರಗ್ಲಿ ಅದುಗ ಅಮು ಹಿರಂಬಗೆ ಮಖುತ್ತ ತಾರರೆ ಮಧುಸು ಇಚ್ಛಾಯಾಯ್ಮಗೆ ಮತ್ತೆಂಗ್ನ ಚಿರಿ ಕೃಷ್ಣನ ಅಮು ಕಂದಿ ಅದುಗ ಅಮು ಮಚ್ಚಲ್ ಇಬೇ ಮಹಿಂ ಚಾಬಿ ಹಿರಂಬಿ ಹಾಯ್ಬಸಿನ ಅಮು ಕೋಯ್ಬು ಕುಪ್ ಚೇನ್ ಚೇನ ಮಬು ಹಾರ್ಕಿ ಬಗೆ ಲಮನ್ ಕುಂದನ ಬಹುದ
1: ನಮೋ ನಮೋ ಹೇ ಇಮ ಕುರುಂಜರಿ ಜನನಿ
0: ಕನ ನಂಗು ಹಿರಂಬಿ ನತ್ರನೆ
1: ಮಾನಿ ಇಮ ಕುರುಂಜರಿ ನಮೋ ಎಹಕ್ಕು ಲಕ್ಷ್ಮಿಯು ಇಮ
0: ಕರಿ ಇಮೋ ನತ್ತೆ ನತ್ತೆ ಇಬೇಮ ನಂಗ್ನ ಇಮಾಬು ಖರ ಕಂದಿ ಸೋಲಬಿ ನಮಾಗ ಪಂಕ ಕೋಯ್ರಬಿ ಅಯ್ಯಾಕು ಚಾಥೋಕದ ಬಗಿ ನಮೋ ಕಹಾಯ್ದನ ಜಾದು ತೌರಬ ಇಮಾಗಿ ಆಯ್ಮ ಇಮಾಗಿ ಬುಂಗೋ
1: ಇಮ ನಸಾ ಸಿಂಧು ಲೋಯ್ ನಮಕ್ ನಿದ್ರಾ ದೇವಿ ಇಮಾಗಿ ಮತ್ತಮ್ಮಾಗ್ದ ಪೊಥಾಜಕ್ರಿ ಕೌಬಗ ಅಮತ್ತ ತಾರರು
0: ನಾನು ಮಯ ತೌದುನ ಕೌಬ ಆಮುಕ ಅಮತ್ತ ಹೇಗ್ತಾ ಅಂದನ್ನ ಲೋಯ್ ನಮಕ್ ಸುಮ್ಕ್ರಬ
1: ನತ್ತೆ ನತ್ತೆ

0: ಕಳಿಯ ಮತ್ತೆ ಸಿಣ್ಣ ಬಿಗನು ಅಯ್ಯಾ ಇಮಾಗಿ ಸೇವಾಗಿದ ಮಗ್ನಾಕ್ಸವನಿ
1: ಇಬೇಮ ನಹಾಂಗ್ನ ಫನಯಾಮ್ನ ರಾಖಸ್ ಓಯ್ರಬಸು ನಹಾಕ್ಸು ನುಪೀರಿ ನೋಮದಿ ನಹಾಕ್ಸು ಸೋಯ್ದ ನಮಗಿ ಮಮಾ ಹೈಬದು ಓಯ್ರಕ್ಕಿಗ
0: ಇಮ
1: ನಸಾ ನಸುಗಿ ಪ್ರೇಮ್ದ ಸೋಯ್ದ ನಪುಲಕ್ಕಿಗ ಅದುನ ಇಮಾಬುನ್ ಹಾನ ನುಂಸಿ ವಿದ್ರಬಸು ವಾಜರಬ ಮೈ ಮುರಕ್ಕುದ ಗಾಯ್ಜರಕ್ಲಿಬ ಇಸಾ ಸಿಂಗ್ ಅಸಿಗಿದಮ ಕನ್ವಿದುನ ಐಕೋಯ್ಬು ಅಮುಕ್ತ ಕನ್ವಿಯು
0: ಇಮ
1: ಇಬೇಮ ಪತ್ರಬ ದುರ್ಜಧೋನ್ಗಿ ಲಾಂಗ್ದಗಿ ಚಾಗಿ ಸಂಗ್ ಮೈ ಥಾದುನ ಐಕೋಯ್ಬು ಅಮುಕ್ತ ಕನ್ವಿಯು
0: ಫರೆ ಇಮ ಲೋಯ್ನ ಖಂಗ್ಜರೆ ಮದ ಅಯ್ಯಾ ಇಮಾಗಿ ಕುಯಾವ್ ಪೊಲ್ಲೌ ಬಲಾಕ್ಸವನಿ ಥಾಜರಿಯು ಇಮ ಶ್ರೀ ಕೃಷ್ಣನ ಸಾಕ್ಷಿ
1: ನತ್ತೆ ನತ್ತೆ ನಹಾಂಗ್ನ ಅದುಮ್ನ ನತಾ ತೌ ತೌದುನ ಮೀ ಕಯಾದಿ ಸೂರೆ ನಂಗ್ನ ಸಾಥೋಕಿಬ ಹಾ ಕಯಾದಿ ಸೂರೆ ನಂಗ್ನ ಸಾಥೋಕಿಬ
0: ನಮವು ಐಹಾಕು ಅಮುಕ್ತ ಸಂದಿ ಸೋರೋನ್ ಥಂಬಾನ್ದ ತುಜರಿನೆ ಇಮ
1: ಫರೆ ಫರೆ ಶ್ರೀ ಕೃಷ್ಣನ ಥೌಜಾನ್ದಿಬ ಓಯ್ಸನು ಅದುಬು ಇಬೇಮ ಇಮಾಬು
0: ಯಾನಿ ಇಮ ಅಪ್ಪ ನಯಾ ಥಂಗ್ ಅದುದ ತಾಕ್ಪಿ ಹಾ ಕನಾ ಫಾಜರುಗೆ ಕನಾ ಹಸರುಗೆ ಇಮಾಗಿ ನಯಾ ಥಂಗದೋ ಮಕ್ಸನಬ ದೀಪ್ ತರೆತ್ ನಬ ಖಂಡ ಮಾಪನ್ ಮಿಟ್ನ ಹೆಕ್ಕುಪ್ಪದ ಸಿನ್ ಥುಂಗ್ನ ಕೊಯ್ಜಬ ಗಮ್ಜಗನ್ ತಾಕ್ಪಿಯೋ ಇಮ ಕಳಿಯ ಪಾಂಬ
1: ಇವೇಮ ಐಕೊಯ್ ತರುಕಿ ಜನ್ಮಸಿದ ಇಮಾನಂಗಸಿ ಇಸಾಗಿ ನಪಂದಗಿ ಬಿಖ್ಯಾ ಒಯ್ನ ನಿಜಗೆ ಇವೇಮ
0: ಇಮ ನಮೌ ಐಹಾಕು ಹೌಸಿಕ್ ಪಾವ ಥಾಜಬಿದ ನಹಾಕಿ ಪ್ರಂಜ ಪ್ರಾಣ ಸೆ ಇಮಾಗಿ ಅವಾವ ಸೆ ಕೋನ್ ಬಿಯು
1: ಹೇ ಇಮ ಸೇ ಹೋಗಲು ಹೋಗಲು ಇಮಾಸಿ ಇಮಾನ ಇಸಾಗಿನ ಥಮುಯ ಅದು ಅದು ಚಾಂಗಿಂಬಗೆ ವಾತನಿ ಕರಿಗೆ ಅದುಗ ಆತ್ಮಾಗ ಇಬೇಮ ನುಪಿಗೆ ಪಿರಾಂಗಿ ಮರೋಲ್ದಿ ನುಪಿತನ ಖಂಗಿನಿ ಹೇ ಫರೆ ಫರೆ ಇಮಾಗೆ ನಾಕ್ ತಲಾಕ್ಬದಿ ಇಸಾಬು ಕರಿ ಹೈನಿಂಬಗೆ ನಿಹಾ
0: ಇಮ ನಮ ಐಹಾಕ್ತಿ ತೋಲಬಿ ರಾಕಸ್ ನಿಂಗೋಲ್ ಹಾಯ್ಬದು ಓಯ್ಸೆ ಇಮ
1: ಏ ದಾನೋ ಮಾನೋ ಕನಾನೋ ಮೀ ಹಾಯ್ಬಸಿದಿ ಸಾ ಪಾಡಬನಿ ಧರ್ಮದ ಕಾಯ್ಗನು ಇಸಾಸಿದಿ
0: ಇಮ ಅಸು ಮಂಗಾವು ತೀರ್ಕಬನ ಚಾಯುವೋನ ಹರಿ ನಾಮ ಸೋಂದುನ ಲೈರಂಬ ಉಜಬದ ಕಯಾಗಿ ಮತ್ತಿ ಪೆಂಚಕ್ರಬನು
1: ಓ
0: ಮಸಿಮಗ್ನನಿ ಇಮ ದೇವ ಹರಿ ಶ್ರೀಕೃಷ್ಣನ ಕಾಲ್ ಓ ಕಾನ್ ನಾಯ್ದನ ನಸಾ ಸಿಂಗ ಅಸಿಬು ಮಮೀಗುಂ ಇನದುನ ಲೈ ಹೈನರಿಬದು
1: ಅದುಬು ಇದೇಮ ನಬುಂ ಹಿರಂಬದುದಿ ಇಚಾಯಾಯ್ಮನ
0: ಪ್ರಾಂತಂದ ಪಿಬಿ ಕ್ರೈಮ ಇಮ ಇಬುಂದು ಹಿಂಸಾಯ ತಮ್ಮ ಮಪ್ಪೋಕ್ಕೆ ಹೇಗೆ ಒಯ್ಸಿದೆ ಮರಂ ಸಣ್ಣಗ ಹಾತ್ಗೆ ತುಕ್ಕಿದ ಹೇಗೆ ಮಹಾಯ್ದ ಧರ್ಮ ಲೈತವ ಮಹಾತೋ ಸಿಜಕ್ಕಿಸನು ಇಮ ಭಕ್ತಗಿ ಮ ಕುತ್ತ ಲಾಂಜದನ ಗೋಲುಕ್ ಧಾಮ ಫಂಗ್ಸಕ್ರವನ
1: ನಬುಂ ಅದುಬು ನಿಂದ ತೌರಿಬ
0: ಜಗತ್ ಬ್ರಹ್ಮಂಡ ಅಸಿದ ಹಿಂಸಾ ತೌರಬ ಮಹಾಕ್ ಅದು ಇಬುಂಗಿ ಹಾಯ್ದುನ ನಮೌ ಐಹಾಕ್ನ ಕರಂನ ಸನ್ಮಾಲ್ ಉಚ್ಚಗೆ
1: ಓ
0: ಎಂಗಿಯು ಇಮ ಮಸನ್ ಐಹಾಕ್ ಫಾವ ಇಮಾ ಕೊಯ್ಗ ತಿನ್ನೈ ಹಾಯ್ದುನ ಪ್ರಾಂತಂದ ಫಾವ ಪೀಗನಿ ಹಾಯ್ದುನ ತೌರಂಲಿಬ ಮತ್ತವ ಅದು
1: ಇಬೇಮ
0: ಇಮಾನ ಕಯಾದ ವಾನನ ಸಹ ಮಂಗಾಗ ಸೆಲಕ್ಕಿ ಅದು ನಿಜ ದೇಶ ಅಸಿದು ಅಪ್ಪಂಗ ಅಪ್ಪಂಗ ಖರ ಸಾ ಥಕ್ಕನು ಕಯಾದ ವಾನ ಪೋಥಾ ಸ ಪೋಥಾಕಿ ಮದುದ ಇಮಾ ನಾಗ್ನ ಕಂಸಕ್ಕಿಬ ಸಿಂಥಕ್ಕಿಬ ಪಿರಾಂಗ್ ಮರಿಗ್ ಮರಿಕ್ತ ನಮೋ ಅಯಾಕ್ಕಿ ಪಿರಾಂಗ್ಸು ಯಾವ ಸಿಕ್ಕಿಬ ನಿನ ಇಮಾ ಅದು ಇಮಾ ಮಸ್ಸಿಗೆ ಒಣಬದ ಭದ್ರವ ಇವುಂಗದುನ ಇಮಾಗ ಥಾನ ನಸಾ ಸಿಂಗ ತರುಪ್ಪು ಪಾದನ ಪುರ ಓ ಚಾ ಥೋಕ್ಸಿ ಹಾಯ್ದುನ ನಮೋ ಅಯಾಕ್ಪು ಥರಕ್ಕಿಬ ನಿನ ಇಮಾ
1: ಕೃಷ್ಣ ಕೃಷ್ಣ
0: ಮದಗಿ ಮಾಯ ಭದ್ರವ ಇವುಂಗದುನ ನಸಿ ಪ್ರಾಣ ಕಾಕ್ರಿಬದು
1: ಅದು ದೈವಿಯಮ್ಮ ನಬುಂಗ್ ಅದುನ ಪ್ರಾಣ ಥರಮ್ದಾಗಿ ಮಿಕೋಪ್ ಅದುದ ನಂಗೋಂದ ಲಮನ್ ಕುಮ್ಲೋ ಹಾಯ್ದುನ ಅದು ಕನ್ನ ಲೌರಂಲಿಬದುನ ಕರಂ ತೌಬ
0: ಅದುಬು ಇಮ ನೀವು ಹಾತುನ ಇಬುಂಗಿ ಲಮನ್ ಸಿಂಗದ ಬಗಿಸರು ಮಪ್ಪೋ ಕಯಾರಕ್ತ ಗುಂಭಿ ಕೌವ

0: למין על המקוי האימה.
1: היי, היי.
2: מה הידה? לוחון למדי שדי, מי שינשא, נופט, נופט כתב נבזת, אוהדה, האימה. זאת, זאת, ניקו.
1: היי, היי, היי, היי, תענינג דקו. תענינג די, היי, ריבשיני, היי, תענינג דקו.
2: אדו, קונדו פדם, חוק פדו.
1: יא.
2: שי, קרנג תתמיו,
1: היי. היי, מה, משי די.
2: हो अमुक सनामी एंगदो ताबिरओ से मो अनोबिना मको खुमबदो मालबरो हाइबा
1: या
2: फजेरबरो
1: फजे फजे फजे फजे खदांग तारक याम फजे खजाई तारक कुतुसु याम फजे लोइन हे फजे
2: नुंगाई बपुमबदगि नुंगाई बा हराव बपुमबदगि हराव बसिबु मागी हरेना थगतबिबदुने ಸಿಬು ಸುಮ್ದಬರೋ
1: ಚುಮಿ ಸುಮಿ ಸುಮಿ ಯಾಮ್ ಸುಮಿ ಮಸಿಯತ ಯಾಮ್ ಸುಮಿ ಯಾಮ್ ಫಜೈ ಅದುಗ ಮಪುಂ ಒಯ್ನಿ ಯೇಂಬದ ಯಾಮ್ ಮಾಲಬಂ ಲೈರೇಬೋ
2: ಕರಿ ಮಾಲಬ
1: ಅದು ಬ್ರೋ ಥೋಂಗ್ದನ ಸಾಬಿದೋ ಅದು ಮಾಲೆದನ
2: ಯಾಯೆ ಯಾಯೆ ಅದು ಓರದಿ ವಾ ಮತ್ತ ಹಂಗ್ಸೆಗೆ
1: ಏ ಹಂಗು ಹಂಗು ಕರಿವಾನ
2: ಸಿಬಗಿನ ದುರ್ಗ ಅದು ಇಂದ್ರಗಿನ ಕನ
1: ಇಂದ್ರಾನಿ
2: ಬ್ರಹ್ಮಾಗಿನ
1: ಸಾಬಿತ್ರಿ
2: ಅತಿಥಿ ಹಿಂಚಾಬಗಿನ
1: ಹಿಂಚಾಬಿ ಶಿಂಗಾಯ್ದನ
2: ಚುಮ್ಮೆ ಚುಮ್ಮೆ ಹಿಂಚಾಬಗಿನ ಹಿಂಚಾಬಿ ಚುಮ್ಮೆ
1: ಚುಮ್ಮೆ ಚುಮ್ಮೆ
2: ಪಂಕ್ತಪ್ಸು ತಪ್ತನ ಪಂಕನ್ಸು ಕಂದನ ಕಾಂಗಗೆ
1: ಖೋ ಕಂದ ಹಲೋ ಹಲೋ
2: ಪಂಕನ್ ಸು ಕಂದ
1: ಹಿಂಚಾಬಿ ಖೋಂಗೆ ಹಿಂಚಾಬಿ ಖೋಂಗೆ
2: ಹುಕ್ಸಾ ಕುಂಡೋ ಪರೆಂಗ್ಸೆ ನುಸಿಬೈ ನುಕ್ಸಂ
1: ಹಿಂಚಾಬಿ ಖೋಂಗೆ ಹಿಂಚಾಬಿ ಖೋಂಗೆ
2: ಹುಕ್ಸಾ ಕುಂಡೋ ಪರೆಂಗ್ಸೆ ನುಸಿಬೈ
1: ಚತೋ ಹೈ ಮಿನಂಗ್ಬೋ
2: ಪಂಕನ್ ಸು ಕಂದನ ಪಂಕ್ತಪ್ ಸು ತಪ್ತನ
1: ನುವೈದ್ರೆ ರಮಸ
2: ಹುಕ್ಸೆಗೆ ಕುಂಡೋಸೆ ಹುಕ್ಸೆಗೆ ಕುಂಡೋಸೆ ಇಬುಂಗೋ ಯಾಯ್ ಮದ
1: ಹಂದು ಹೈ ಮಿನಂಗ
2: ಸಿ ಮೈದ ಹೌಸಿಕ್ ತಿನೆ ಮಫಂದೋ ಮತಂದೋ ಖರದಿ ಯೆಂಗಿಯುದ ಪುಗಿ ಬಗಿ ಮಹುತ್ತನೆ ಸಿ ತಪ್ನ ಯಾಮ್ ತಪ್ನ ಮುಂಸಿನೆ ಇಪೋಕ್ಸಿದ ಅಮ್ತ ನಾಂಥವಿ
1: ಯಾ ಹೈ ಮಾ ಮಸೀದಿ ಇಮಾ ಹೋಯ್ ದದಾ ಹೋಯ್ ಯೌರ ಅನಿ ಹೈ ವನಿ ನಂಗ್ಬೊ
2: ಮಾಯ್ದ ಅಯಾತಿ ಮಾ ಗೆ ಹೌನ ಬಿಕರಿನೋ ನುಪಿನ ಹಾದಿ ಹೆ ಮಂಗಾಯ ವನಿ ಹೈ ಮಾ ಕರಿನೋ ದಾ ಅಮುಕ್ ಸು ಸುಗತ್ ಬಿದ ಇಸಿಬೊ ಹೋ ತಾಬಿರಿ ಬ್ರೋ ಹೋ ಸುಗತ್ ನಂದೋನ್ ಹೈ ಮಾ ಅತೈದಿ ಲೈಬು ಲೈರಿನೆ ಅದು ಅದು
1: ಓ ಮಿ ಸಾಬಿದೋ ಅಮುಕ್ ನಿಂಗ್ಸಿಂಗ್ ಆಬ್ರಾ
2: ಹಾ ಲಾಂಗ್ಬಿನುದ ಅದು ಹೊರೇನ್ ಇತೈ ಇಬುಮೋ ಖೋಯ್ ಮಯಾಮ್ ಲಾಕ್ರ ಅಮುಕ್ ಕುಕ್ಕುಂಗದಬ ನತ್ರೊ ಮಾಯ್ದ ಗಮ್ಜರೋಯ್ದ ತನ್ಸೈದ ಹಾಕ್ತಿ
1: ಮಸೀದಿ ಚತ್ತೋ ಹೈಬಿನಿ ನಂಗ್ಬೋ
2: ಪಾಂಬಿದಬರೋ ಅದು ಹೌಸಿಕ್ತಿನೆ ಪಾಮ್ದ ಪಾಮ್ದ ಅದು ಕುಂದೋ ಪರೆ ಹುಕ್ನರೆದನ ನತ್ರೋ ಹಿಂಚಾಬೋ

0: রাকিব ভাইচি তেমন পেরে রাকিব ভাইচি নেই আমফা যাবো কন্ট্রোল আমি তখন বলছি পোখাল দেন বসে আমি সারি রাকিব ভাইচি রাকিব ভাইচি থেকে লাঞ্চুং রুই লাঞ্চুং রুই থেকে থ্রু বল আমি মিদুল দোলে তেমন বিশাল আপনি আদবু অবিনাশ নেই আমরা হাই সিং ইন্টারসেপ্ট আপনি আমুক হান না রাকিব ভাইচি তো তাই রাকিব ভাইচি না বলছে পুষে না বলে আমুক রাকিব ভাইচি আমাদের ওহ ইচ্ছা ইচ্ছা ইচ্ছা ইচ্ছা ইচ্ছা হাই হাই বুট ফাউল ইচ্ছা ইয়েলো কার্ড ইট মাস্ট বি ইয়েলো কার্ড yellow card for Rakib Ichi na high boot challenge ma daro bani it's a very reckless challenge dangerous challenge ma khakni Rakib Ichi so minat yankai ko humdo ichat pa matam da yellow card ma pi hiwa galoina na caution da ki bagi mami duni salem
1: koi tangai pa duna pool se pressure pi draga su yabo ma pham dani Rakib Ichi na ma pham da sang chala kan da fall to reverse se aduma referee ki yamna phaja ba decision ma ni yellow card pi ki ba sina ಅದನ್ನ ಅಪ್ಪಿಗೆ ಒಬ್ಸರ್ವೇಷನ್ ದಸು ಅದು ಮಗ ಯೆಲ್ಲೋ ಕಾರ್ಡ್ ಸೆ ತಂಗಾಯ್ ಫದನ ಮಥೌ ತಾಯ ಹದನ ಕಲೆ ಹೊಜಿಕೆ ಫಾಲ್ ಅದು ನಮರ ಮರ ಕಾಂದ ಅದು ಲೋರನ ಅಕೋ ಮೆಡಿಕಲ್ ಅಸಿಸ್ಟೆಂಟ್ ಅವಿನಾಶ್ ಲೋಬಗಿ ಮಮ್ಮಿ ಇದನೆ ರಾಕಿ ಬೇಜಿ ದರ ರೆಫ್ರಿ ನಮ ಕಾತಾನ ವಾರ್ನಿಂಗ್ ಪಿಬಗಿ ಮಮ್ಮಿ ದಸು ಉರಿ ಅಮದೆ ಜರ್ಸಿ ನಂಬರ್ 22 ಸುಜ ಕಾಂತ ದಸು ಅದು ಮಗ ಅಕೋ ಎಫ್ ಸಿ ರ್ಯಾಂಕ್ ದಾಗಿ ವೈನಾ ರೆಫ್ರಿ ನ ವಾರ್ನಿಂಗ್ ಪಿಬಗಿ ಮಮ್ಮಿ ಇದನೆ ಲೋರನ ಸುಜ ಕಾಂತ ದಸು ಅನ್ಸ್ಪೋರ್ಟಿಂಗ್ ಬಿಹೇವಿಯರ್ ಗೆ ದಮಕ ರೆಫ್ರಿ ನ ಯೆಲ್ಲೋ ಕಾರ್ಡ್ ಪುಕ್ತೆ ಓ ರಾಕಿ ಬೇಜಿ ರೆಡ್ ಕಾರ್ಡ್ ಟೆಕ್ನಿಕಲ್ ಟೀಮ್ಗೆ ಅದಕ್ಕೊಂಬ ಆಫೀಸಿಯಲ್ ಸಿಂಗ್ಸು ಯೆಲ್ಲೋ ಕಾರ್ಡ್ ಪಿಬಗಿ ಮಮ್ಮಿ ಅದು ಊರಿ ಲೋಯ್ನ ಅದು ಅದು ಟೆಕ್ನಿಕಲ್ ಟೀಮ್ ಲೈವ ಅದಕ್ಕೊಂಬ ಆಫೀಸಿಯಲ್ ಟೀಮ್ ಸಿಗ್ಸು ಅಕೋಯ್ ರೆಡ್ ಕಾರ್ಡ್ ಪಿಬಗಿ ಮಮ್ಮಿ ಅದನ್ನೇ ಊರಿಬ ಅಸಿ ಅದಕ್ಕೆ ಮತ್ತೆ ಮಸಿನ ತಾಕದಿ ಆಫೀಸಿಯಲ್ ಟೀಮ್ ಸಿಂಗ್ ಅಮಸುಂಗ್ ಸಾನರುಯಿಸಿಂಗ್ ಅಸಿ ಪ್ರೆಷರ್ ಲೈರಿ ಹೈವನಿ ಲೋಯ್ನ ಆಫೀಸಿಯಲ್ ಅಕೋಯ್ ಎಫ್ ಸಿ ರೇಂಗ್ ಬ್ಯಾಗೋಯ್ನ ಆಫೀಸಿಯಲ್ ಟೀಮ್ ಯಾವಿಬ ಅದಕ್ಕೊಂಬ ಮೀ ಸಿಂಗ್ ಅಕೋಯ್ ಯೆಲ್ಲೋ ಕಾರ್ಡ್ ಚಾಕಿವನ ರೆಡ್ ಕಾರ್ಡ್ ಚಾಕಿವನ ಮರಂ ವಯಕಾಂದ ಅಕೋಯ್ ಮಪ್ಪಂ ಬಸಿ ಲೈಬಿ ಅದವನ ಅಕೋಯ್ ಫೀಲ್ ಅಸಿ ವಾಂಗ್ಮದ ತೊಲಕ್ಪಗಿ ಮಮ್ಮಿ ಅದನಿ ಅದು ನೆನೋ ಕಾ ಎಫ್ ಸಿ ನ ಬೋಲ್ ಸಿ ಯಾಮ ವಾಂಗ್ನ ಕಾಕೊಲಕ್ಪನಿ ಯಾಮ ಮವಾಂಗ್ ಇತಮನ ಕಾಕೊಲಕ್ಪನಿ ಕೌಂಟರ್ಸ್ ಲೋಗ್ನ ನ ಬೋನೆ ಅದುಬು ಲೈವ್ ಆಕ್ಟಿವನೆ ಸುರಸ್ ಕಿ ಕೋಂಡ ತಾಕಿದನ ಗೋಲ್ ಕೀಪರ್ ಸುರಸ್ ನ ಕ್ಲಿಯರ್ ಟು ತೊರೆ ಬೋಲ್ ಅಸಿ ಜಸಂ 32 ಅಮುಗಾನ ಬೋಲ್ ಅಸಿ ಕ್ಲಿಯರ್ ಟು ತೊರೆ ಜಸಂ 32 ಜನಾ ಕಾಮೈ ಗೋಲ್ ಸ್ಕೋರರ್ ಜನಾ ಕಾಮೈ ಕ್ಲಿಯರ್ ಟು ತೊರೆ ಬೋಲ್ ಅಸಿ ಚಂಕಾ ಕಿಶನ್ ಬೋಲ್ ಕಂಟ್ರೋಲ್ ತೊ ನೋ ಹೋರ ಬದ ಅಮುಗಾನ ನೆರೋಕಾ ಎಫ್ ಸಿ ಜಸಂ ಬಪೂಡಿ ಲೋರೆಮ್ ಡೇವಿಡ್ ಟೀಮ್ ಕ್ಯಾಪ್ಟನ್ ಲೋರೆಮ್ ಡೇವಿಡ್ ಬೋಲ್ ಅಸಿ ಪೈರಿ ಡೇವಿಡ್ ಓ ಡೇವಿಡ್ ಇಂಟರ್ಸೆಪ್ಟ್ ತೊ ನೋ ಹೋರ ಬದ ಅಮುಗಾನ ಅಮಿತ್ ಕುಮಾರ್ ಗೆ ಕೈಫಾವ ಕೈಫಾವ ದೇ ಜಸ್ಟ್ ನಂಬರ್ 18 ಲಾಂಚುಂಗ್ ರೀ ಪಾಮೆ ಲಾಂಚುಂಗ್ ರೀ ಯಾಮ ವಾಂಗ್ ನ ಕಾಕ್ಲಕ್ ಪನಿ ಓ ತು ಬಲೈ ವಕ್ತಿ ವನಿ ತಸ್ಲಾಂಗ್ ಗೆ ವಾಂಗ್ ದಸ ಕಿವನ ಮರ ಮರ ಕಾನ್ ಟ್ರೈ ನಮ ಸುರೇಂದ್ರ ಜಸ್ಟ್ ನಂಬರ್ 77 ಉಮರ್
0: ಅವಿನಾಶ್ ರಿಂಗ್ ದಾ ಎಫ್ ಸಿ ಅದುಕಿ ಮತಿ ಕನ್ಬ ಚೋವ ಪ್ರೆಷರ್ ಮ ಲೈರಗನಿ ಹೈವಸಿದಿ ತಸೇಂಗ್ ನಬಕ್ ಸೇಂಗೆ ರಾಕಿ ಬೈಚೆ ಅದುಕಿ ಮತಿ ಯಾಮ ನ ಚಾವ ತೌದಾಂಗ ಮ ಲೌಬ ರೆಂಗ್ದಾ ಎಫ್ ಸಿ ಗಿ ಮಿಡ್ ಫೀಲ್ಡ್ ಮದಿ ಫಾರ್ವರ್ಡ್ ಕಿ ಲೈನ್ ಅದಕ್ಕೆ ಮತ್ತೆ ಯಾಮ್ನ ಚಾವ್ಬ ಟ್ರಾನ್ಸಿಷನ್ ತಹೊನ್ಬ ಗಂಬ ಯಾಮ್ನ ಮರು ಒಬ್ಬ ಪ್ಲೇಯರ್ ಮಕ್ಕನಿ ರಾಕಿ ಬೈಚೆ ಗೆ ಅನ್ಸ್ಪೋರ್ಟಿಂಗ್ ಬಿಹೇವಿಯರ್ ನಮರ ಮೂಲಕ ಅಂದ ಮಿನತ್ ಯಾಂಕೈ ಹೊಂದೋಯ್ದೆ ಯೆಲ್ಲೋ ಕಾರ್ಡ್ ಹಾನ್ಬ ಚಾರ ಮತುಂಗ್ದ ಮಿನತ್ ಯಾಂಕೈ ಗೆ ಮರಿದ ಮುಖ ರೆಫ್ರಿ ಗೆ ಕನ್ಫ್ರಂಟೇಷನ್ ತೌರುಬಗಿ ದಮಕ್ತ ಸೆಕೆಂಡ್ ಸುಬ ಯೆಲ್ಲೋ ಕಾರ್ಡ್ ಮ ಕ್ವಿಕ್ ಸಕ್ಸೆಸ್ ಅಂದ ಪೀಕಿ ಬಗಲ ಇನ ರೆಡ್ ಕಾರ್ಡ್ ಚಾಕಿವನೇ ಅದನ ನಿರೆಂಗ್ ದಾ ಎಫ್ ಸಿ ಅದಕ್ಕೆ ಮತ್ತೆ ಅಚೌಬ ಖುದೋಂಗ್ ಥೀಬ ಮತ್ತೆ ಲೈರಿ ಹಾವಿಸಿರಿ ಸೇಂಗೆ ಅದುಗ ನೆರೋಕಾ ಎಫ್ ಸಿ ಹೊಜಿಗ ಹಾಯ್ರಿಬ ಅಸಿಗಿ ಟೆನ್ ಮೆನ್ ಡೌನ್ ಹೋಯ್ರಿಬ ರೆಂಗ್ ದಾ ಎಫ್ ಸಿ ದಗಿ ಅಡ್ವಾಂಟೇಜ್ ಲೌನಬ ಅಕನ್ಮ ಮೋಂಗ್ ದೋಹನ್ರ ಕನೆ ಹಾವಿಸಿ ಮಿದುಲ್ ದೋಲೆ ಮಿದುಲ್ ದೋಲೆ ಬೋಲ್ಸಿ ಕಲೆಕ್ಟ್ ತೌದನ ಪೊಗಲಕ್ಕನಿ ಅದು ಬುಝಿರೆ ಅನ ಯಾಮ್ನ ಹೈ ಸಿಂಗ್ನ ಇಂಟರ್ಸೆಪ್ಟ್ ತರೋ ಮತುಂಗ್ ದ ಡೆಬಿಟ್ ತಮ್ಮ ಪಿಸಲಕ್ಕನಿ ಅಮುಕಸು ಪಾಲಮ ತರೋಬನ ಯೆಲ್ಲೋ ಕಾರ್ಡ್ ಅಮಗಸು ಅಮುಕ ಸತೋರಕ್ಕೋಗಿ ಮಮ್ಮಿ ಇದುನಿ ಇಟ್ಸ್ ರೇನಿಂಗ್ ಯೆಲ್ಲೋ ಕಾರ್ಡ್ ಫಾರ್ ರೆಂಗ್ ದಾ ಎಫ್ ಸಿ ರೆಂಗ್ ದಾ ಎಫ್ ಸಿ ಗೋಯ್ನ ರೆನ್ ಯೆಲ್ಲೋ ಕಾರ್ಡ್ ಸಿ ನೋಂಗ್ ಚೂಬಕುಂ ನ ಹೈದರಕ್ಕೋಗಿ ಮಮ್ಮಿ ಇದುನಿ another yellow card another red card for Rengdai FC Twingambo mamang da yellow card ma sakrabani adubu amukahana yellow card ma yankai gani panjat pamatam da chawaga loina na second yellow red card ma Rengdai FC down to 9 men da down tau khibagi

ಆಕಾಶವಾಣಿ ಇಂಫಾಲ್ ಹೌಜಿಕ್ ಸಂಗಾಯ್ ಜನರದ ಅಂಗಸಿ ಮದಿ ಹಯೆಂಗಿ ಥಮ್ಚರಿಬ ಥೌರಂಸಿಂಗ್ ಸಂಲಪ್ನ ನಿಂಗ್ಸಿಂಗ್ಜರಿ ನಿಂಗ್ಸಿಂಗ್ಜಬ ಸಿಹೆಕ್ ಲೋಯ್ಬಗ ತಮಿನಸಿ ನಹಾರೋಲ್ಗಿ ಕೊಂಜೆಲ್ ಥೌರಂದ ಕರಿಯರ್ ಅಮ ಉಯ್ನ ಮ್ಯೂಸಿಯೋಲಜಿ ಹಾಯ್ ಬಹಿರಂಸಿದ ರಾಜ್ಕುಮಾರಿ ಸಂಗಾರಿಕಾ ದೇವಿ ಜಿ ಆರ್ ಎಫ್ ಅಮದಿ ಪ್ರಿನ್ಸಿತಾತ್ ಹೆಮಾಮ್ ಜಿ ಆರ್ ಎಫ್ ಇನ್ ಮ್ಯೂಸಿಯೋಲಜಿ ಆ್ಯಂಡ್ ಕನ್ಸರ್ವೇಷನ್ ಡಿಪಾರ್ಟ್ಮೆಂಟ್ ಆಫ್ ಏನ್ಸಿಯೆಂಟ್ ಹಿಸ್ಟ್ರಿ ಆ್ಯಂಡ್ ಆರ್ಕಿಯೋಲಜಿ ಮಣಿಪುರ್ ಯೂನಿವರ್ಸಿಟಿಗ ಉನದುನ ವರಿಸಾಬ ಉನಬಿಗದಬಿ ವಿಕ್ಟೋರಿಯಾ ಗೈರಾಂಗ್ಬಂ ಪುಂಗ್ ತರುಕ್ ಮಿನಿಟ್ ನಿಫು ಕುಂಗಂಗಿ ಥೌರಂ ಸಂದೋಕ್ಚಗನಿ ಅಹನ್ಬದ ಥಾಂಗ್ಜಂ ನುಂಗ್ಶಿ ದೇವಿನ ಸಕ್ಪ ಖೋಂಗ್ಜೊಂ ಪರ್ಬ ಅಮದಿ ಥೌರಂಗಿ ಅರೋಯ್ಬದ ಖುಂಜಾಸಿಂಗಿ ವಾಹಂಗ್ ಪಾಕುಂ ಪಾಕುಂ ಪಿಬಿಗದಬ ಖೋಂಗ್ಬಾನ್ ತಾಬಂ ನಿಮಾಯ್ ಚಾನ್ ಸಿಂಗ್ ಥೌರಂ ಪುಥೋಕ್ಪಿ ನೋಂಗ್ಥೊಂಬಂ ರೋಮಾ ಮತಂಗಿ ವಾಫಂ ತಹನ್ಜಗನಿ ನುಮಿದಾಂಗ್ ಪುಂಗ್ ತರಿಕ್ ಮಿನಿಟ್ ನಿಫು ಮಂಗ ಅಯಿಬ ಖೇತ್ರಿಮೆಯುಂ ಬಿರೋಸ್ ಗುಡ್ ಈವ್ನಿಂಗ್ ಮಣಿಪುರ್ ತಾವ ಫಂಬಿಗನಿ ನುಮಿದಾಂಗ್ ಪುಂಗ್ ತರಿಕ್ ಮಿನಿಟ್ ಯಾಂಕೈ ಪುಂಗ್ ಮಾಪಲ್ ಮಿನಿಟ್ ಮಂಗ ಗಾಯ್ಕೋತಾ ಕಿಸಿ ಲಾಂತೋಕ್ತುನ ತಹನ್ಜಗನಿ

0: స్వతూప్స మధు మధు లైన్ మిగిత ముట్ట ఆయన పూర్ణ ముక్త రిక్వెస్ట్ ఉంటుంది మధుడి కొయ్య స్కూల్ సింగ్ ఓపి సింగ్ భారత్ మధ్యం చెప్పిన చిత్తే పండుతారు కొయ్యం తో కుది ముక్త సు తెసి
1: ಥರಮ್ದುದ ಎಂಎಲ್ಎ ಸಿಂಗ್ ಅಮಸುಂಗ್ ಸರ್ಕಾರಗೆ ಮಕೋಕ್ ತೊಂಬ ಆಫೀಸಲ್ ಸಿಂಗ್ ಸರುಕ್ ಯಾಕಿ ಥರಮ್ದುದ ಸ್ಟೇಟ್ ಸೊಂಗ್ ಸನಾ ಲೈಬಾಕ್ ಮಣಿಪುರ್ ಸಕ್ಲಿಬ ರುಬ್ರಾಕಿ ಸೈಸಪ್ಪಸಿಂಗ್ ಅಮಸುಂಗ್ ಸೈರೇಂಗ್ಬ ಲೈಕಿದ್ರಬ ಬಿ ಜಯಂತ್ ಕುಮಾರ್ ಶರ್ಮದ ಸೈಟೇಷನ್ ಅಮಸುಂಗ್ ಲುಪಾ ಲಾಕ್ ಅಮ ಪಿದನ ಇಕಾಯ್ ಕುಮ್ನಬ ಉತ್ಕಿ ಹರ್ ಘರ್ ತಿರಂಗಾಗಿ ಕ್ಯಾಂಪೇನ್ ರಾಯ್ಜಸಿಗೆ ತೊಂಗಾನ್ ತೊಂಗಾಂಬ ಮಫಮ್ಸಿಂಗ್ದ ಪಾಕ್ ಸನ್ನ ಪಾಂಗ್ತೊಕ್ನಕಿ ನಿಂಗ್ತಮ್ ನುಮಿತ್ ಪಾಲನ್ ಥೌರಂಗ ಮರಿ ಲೈನನ ಡಿ ಇ ಟಿ ಟಿ 232 ಬಟಾಲಿಯನ್ ಸಿಆರ್ಪಿಎಫ್ನ ಸಿಂಧುನ ಸಿಂಕೂದ ಲೈಬ ಕೋಸ್ಮೋಪಾಲಿಟನ್ ಹೈಸ್ಕೂಲ್ದ ಬಂದೇ ಮಾತರಂ ಸಕ್ಪಗಿ ಥರಮ್ ಅಮ ಪಾಂಗ್ತೊಕ್ರೆ ಥರಮ್ ಅಸಿ ಪಾಂಗ್ತೊಪಗಿ ಮರುವಿಬ ಪಾಂದಂದೆ ಮೈರೋಯಿಸಿಂದ ಲೈಬಾಕ್ ನಿಂಗ್ಬಗಿ ವಕಲೋನ್ ಪೋಹನ್ನಬನೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮಣಿಪುರ್ ಸ್ಟೇಟ್ ಬ್ರಾಂಚ್ ಸಿಂಧುನ ಎಂ ಜಿ ಎವೆನ್ಯೂ ಇಂಫಾಲ್ದ ಲೈಬ ಮಸಿಗಿ ಆಫೀಸ್ದ ಜೆನೆವಾ ಕನ್ವೆನ್ಷನ್ ನುಮಿತ್ ಪಾಂಗ್ತೊಕ್ರೆ ಥರಮ್ದುರ ಸರುಕ್ ಯಾಕಿಬ ಮಣಿಪುರ್ ವಿಧಾನಸಭಾಗೆ ಅಧ್ಯಕ್ಷ ಥೊಕ್ಸೋಮ್ ಸತ್ಯಭಟನ ಹಾಯ್ ಮಣಿಪುರ್ಗೆ ಹೊಗಜಿಕ್ ಒರಿಬ ಫಿವಂ ಅಸಿದ ಜೆನೆವಾ ಕನ್ವೆನ್ಷನ್ಗೆ ನೀತಿ ನಿಯೋಮ್ ಗಾನ ಸತ್ಪಗೆ ತಂಗಾಯ್ ಫದಬ ಲೈ ಮಾಂಗ್ನ ಹಾಯ್ ಇರಾಂಗ್ ಕುದಿಮಕಿ ಸಮಸ್ಯಾಸಿಂಗ್ ಖಂಗ್ದೊಕ್ತುನ ಲೋಯಿಸಿನ್ನಬ ಹೊನಗದಬನೆ ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ಗೆ ಮಖಾದ ಡಿಸ್ಟ್ರಿಕ್ಟ್ ಟೊಬ್ಯಾಕೋ ಕಂಟ್ರೋಲ್ ಸೆಲ್ ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿ ಚಾಂದಿಯಲ್ನ ಸಿಂಧುನ ಟೊಬ್ಯಾಕೋ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಹೈಬಸಿಗೆ ಮತಾಂಗ್ದ ನೋಮಗಿ ಒಬ್ಬ ಮ್ಯಾಂಬು ಹೇನ ಖಂಗನ್ಬಗಿ ಥೊರಮ್ ಅಮ ಚಾಂದಿಯಲ್ಗೆ ಜಫೌ ಬಜಾರ್ ಲೈಬ ಓರಿಯಂಟಲ್ ಅಕಾಡೆಮಿ ಹೈಸ್ಕೂಲ್ದ ಪಾಂಗ್ತೊಕ್ರೆ ಥೊರಮ್ದುದ ಅಖಂಗ್ ಅಯಿಸಿಂಗ್ನ ಹಿದಾಗ್ ಮನಾಗಿ ಪೊಲಮ್ ಸಿಂಗ್ ಸಾಬನ ಹಕ್ಸಾಂಗ್ದ ಸೋಲಗಿಬ ಅದುಗಿ ಮತಾಂಗ್ದ ವಾಂಗಾಂಕಿ ಮಣಿಪುರ್ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಮಿಷನ್ಗೆ ಮಖಾದ ಥಬಕ್ ತೋರಿಬ ನೋನೆ ಜಿಲ್ಲಾಗಿ ಹೌಚೋಂಗ್ ನುಂಬ ಖೌಪುಮ್ ಅಮಸುಂಗ್ ನೋನೆ ಬ್ಲಾಕ್ಗೆ ಕಮ್ಯುನಿಟಿ ಫೆಸಿಲಿಟರ್ಸಿಂಗ್ಗೆ ಸಹಿ ಅಮ ಮಖಾಯ್ ಹೇನ ಪಿಫಮ್ ತೊಕ್ಪ ಆನರೇರಿಯಂ ಪಿಥೋಕ್ತಬಬು ನುಂಗಾಯ್ತಬ ಫೋಂಗ್ದೊರಕ್ಲಿ ಮರಮದುರ ಮರಿ ಲೈನಬ ವಿಭಾಗ್ನ ಪಿಫಮ್ ತೊಕ್ಪ ಸೆಂಫಮ್ ಅಥು ಮತಮ್ದ ಪಿಥೋಕ್ಪಿನಬ ದಾಬಿ ತರಕ್ಲಿ ಪಾವ್ಗಿ ಮರಕ್ತನ ಬ್ರೇಕ್ ಅಮಮು
2: ಲೌಮಿ ಸಿಂಗ್ಗೆದಮಕ್ ಭಾರತ್ ಸರ್ಕಾರ ಖೇಮಾ ಜನರಲ್ ಇನ್ಸುರೆನ್ಸ್ ಲಿಮಿಟೆಡ್ ಅಮದಿ ಮಣಿಪುರ್ ಲೆಂಗಾಕ ಪುನ್ನ ಕುಸಮ್ನದನ ಪೈಕಚ್ಚಬ ಸ್ಕೀಮ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಖಾರಿಫ್ ಲೌರೋಕ್ಗೆದಮಕ್ ಸೆನ್ಮಾಂಗ್ ಪುಕಟ್ಪಗಿ ವಾಸಕ್ ಮನುಂಗ್ ಚನ್ಗದಬ ಮಹಿ ಮರುಂಗ್ ಸಿಂಗ್ಡಿ ಚಾಥೋಕ್ ಲೈಬ ಫೌ ಅಮದಿ ಕಾಲೇನ್ ಕೋಬಿನಿ ಸ್ಕೀಮ್ ಅಸಿದ ಮಣಿಪುರ್ಗೆ ಬ್ಲಾಕ್ ಕುದಿಮಕ್ ಕೋನ್ಸೆನ್ಗನೆ ಲೋನ್ ಲೌಬ ಲೌಮಿ ಸಿಂಗ್ ಸೋಯ್ದನ ಇನ್ಸುರೆನ್ಸ್ ಯಾವಗದಬನಿ ಲೋನ್ ಲೌದಬ ಲೌಮಿ ಸಿಂಗ್ಗಿನ ಮಸಾಗೆ ಅಪಾಮ ಮತುಂಗಿನ ದರ್ಖಾಸ್ತ್ ಹಾಬಿಯೆ ಸೆನ್ಮಾಂಗ್ ಪುಕಟ್ಪಗಿ ವಾಸಕ್ನ ಕೋನ್ಸೆನ್ಗದಬ ಕುದೊಂಗ್ತೀಬ ಸಿಂಗ್ಡಿ ಇಕಂಗ್ ಇಚಾವ್ ಮೈಹೌ ಲಾಂಗ್ಪೋಕ್ ಬ್ರಜತಾಬ ಲೇನ್ತಾಬ ನೊಂಗ್ಲೈ ನುಂಗ್ಸೇತ್ ಲೈಬಾಗ್ ನಿಂಖಾಯ್ಬ ಅಮದಿ ಲೈನಾ ತಿಲ್ನಾನ ಶೋಕ್ರಬ ಸಿಂಗ್ ಖಾರಿಫ್ ಲೌರೋಕ್ಕಿ ಪ್ರೀಮಿಯಂ ಠೀಬಗೆ ಅರೋಯ್ಬ ನುಮೇತ್ ಚಲಿಬ ಚಹಿ ಅಸಿಗೆ ಆಗಸ್ಟ್ ಗೆ ತಾಂಗ್ ತರ ತರುಗ್ನೆ ಹೇನ ಅಕುಪಮರೋಲ್ಗಿದಮಕ್ ಮನಾಕ್ ನಗ್ಪ ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಆಫೀಸರ್ ಡಿಸ್ಟ್ರಿಕ್ಟ್ ಹಾರ್ಟಿಕಲ್ಚರ್ ಆಫೀಸರ್ ಡೈರೆಕ್ಟೊರೇಟ್ ಆಫ್ ಅಗ್ರಿಕಲ್ಚರ್ ಡೈರೆಕ್ಟೊರೇಟ್ ಆಫ್ ಹಾರ್ಟಿಕಲ್ಚರ್ ಗವರ್ಮೆಂಟ್ ಆಫ್ ಮಣಿಪುರ್ ಎನ್ರೋಲ್ಮೆಂಟ್ ಗಿದಮಕ್ತದಿ ಮನಾಕ್ ನಗ್ಪ ಇಸಾಗೆ ಅಕೌಂಟ್ ಹಂಗ್ಜಬ ಬ್ಯಾಂಕ್ ಅಮದಿ ಸಿಎಸ್ಸಿದ ಚಟ್ಪಿಯು
3: ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಕ್ಲೇಮ್
4: ಕೌಖಲಗಲಬದಿ
3: ದರ್ಕಾರ್ ತಾಯಿ ಡಾಕ್ಯುಮೆಂಟ್ ಕುದಿಮಕ್ ಪೂರಕ ಚಟ್ಪಿಗದವನೆ ಮೊಯ್ನೆ ಇತೈಮಗೆ ಕ್ಲೇಮ್ ಅದು ಯಾಮನ ಸೇರಸ್ ಓಯ್ನ ಲೌರಿ ಹೈಬ ತಾಕ್ಪನಿ ನೀ ಇತೈಮ
4: ಯಾರೋನ ತಾರಸು ವಾಮ ಲೇಖೈ ತಾಬಂಗಮ್ದ್ರದಿ ಕಮೈನ್ ತೋಬಾ
3: ಕರಿಗುಮ ಲೇಖೈ ತಾಬಂಗಮ್ದ್ರಬಸು ಅತೈ ಉಪಾಯ ಲೈರಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಹೈಬದಿ ಡಿಸಿ ನತ್ರಗನ ಚೀಫ್ ಎಲೆಕ್ಟೋರಲ್ ಆಫೀಸರ್ ಮಣಿಪುರದಸು ಅಪೀಲ್ ತೋಬಗಿ ಕುತೊಂಗ್ಚಾಬ ಅದುಮಗ ಲೈರಿ ಅದು ಇತೈಮ ಅತೋಪ ಸಮನವ ಖಂಗ್ದಬ ಯಾರೋಕಸು ಹೆಲ್ಪ್ಲೈನ್ ನಂಬರ್ 1950 ದು ಫೋನ್ ತೋಬಿರಗ ಅದುಮ ಹಂಗ್ವಿವಿ ಯಾರೆ
4: ಯಾಮ್ ನುಗಾಯ್ದೆ ನಂಗ ಥೆಗ್ನದನನೆ ಐನ ಸಮಮ್ನರ ಮಮ್ಮಯಾಮ್ಸೆ ಲೋಯ್ನ ಹೆಕೊಕ್ಪಿರೆ
3: ಮಣಿಪುರಿಗೆ ಒಯ್ನ ಫೈನಲ್ ಎಲೆಕ್ಟೋರಲ್ ರೋಲ್ ಸಿ ಸೆಪ್ಟೆಂಬರ್ಗೆ ತಾಂಗ್ ತರುಕ್ತ ಫೋನ್ ಲಗನಿ ಪಾವು ಜೆಂಜರಿಬ ಚೀಫ್ ಎಲೆಕ್ಟೋರಲ್ ಆಫೀಸರ್ ಮಣಿಪುರ್
1: ಆಕಾಶವಾಣಿ ಇಂಫಾಲ್ಗೆ ಪಾವು ತಾಬಿರಿ ಲೋಕಸಭಾ ನಸಿ ಫಾರೆನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಎಂಎಂಎನ್ ಬಿಲ್ ಲಿಸಿಂಗ್ ಅನಿ ಕುಂತರು ಜಾಯಿಂಟ್ ಪಾರ್ಲಮೆಂಟರಿ ಕಮಿಟಿದ ಮಖಾ ತಾನ ಎಂಗ್ಸಿನಬ ಥಾದಕ್ರೆ ಬಿಲ್ ಅಸಿನ ಫಾರೆನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಏಕ್ ಲಿಸಿಂಗ್ ಅನಿ ತರ ಸೆಮ್ದೊಕ್ನಬಗಿದಮಕ್ತನೆ ಬಿಲ್ ಅಸಿಗೆ ಮರುವಿಬ ಪಾಂದಂದಿ ಮಪಾನ್ ಲೈಬಾಕ್ದಗಿ ಸೆಲ್ ಥದರಗ್ಲಿಬ ಸಿಂಗ್ ಅದು ಮನುಂಗ್ ಮಪಾನ್ ಪಾವ್ನ ಓಹನ್ಬ ಅಮಸುಂಗ್ ದಾಯಿತ್ವ ಖಂಗ್ನ ಸಿನ್ನಬ ಅದು ಉಥೋಕ್ನಬನೆ ಕೇಂದ್ರಗೆ ಗೃಹ ರಾಜ್ಯ ಮಂತ್ರಿ ನಿತ್ಯಾನಂದ ರಾಯ್ನ ಬಿಲ್ ಅದು ಜಾಯಿಂಟ್ ಪಾರ್ಲಮೆಂಟರಿ ಕಮಿಟಿದ ಥದನಬ ಮುಫ್ತೌಕಿ ಮಸಿ ಥಾದಬಗಿ ಮರುವಿಬ ಪಾಂದಂದಿ ಹೇನ ಕುಮ್ನ ಖನನಬನೆ ಮಾನಾಯ್ ಕಮಿಟಿ ಅಸಿದ ಲೋಕಸಭಾ ಅಧ್ಯಕ್ಷನ ಖಲ್ಲಬ ಸದಸ್ಯ ಕುನ್ಮಾಥೋಯ್ ಅಮಸುಂಗ್ ರಾಜ್ಯಸಭಾಗಿ ಚೇರ್ಮೆನ್ ಖಲ್ಲಬ ಸದಸ್ಯ ತರ ಯಾವಗನೆ ಕಮಿಟಿ ಅಸಿಗೆ ರಿಪೋರ್ಟ್ ಸಂಸಕ್ಕಿ ನಿಂಗ್ಥಮ್ ಮಿಫಂಗಿ ಅಹಾನ್ಬ ಚಯೂಳಿ ಅರೋಯ್ಬ ನುಮಿತ ಸಭಾದ ಪುಥೋಕನೆ ಗೃಹ ಮಂತ್ರಿ ಅಮಿತ್ ಶಾ ನಾಯ್ಡಿ ಮೈರೋಯ್ ಸಿಂಗ್ ವಾಥೋಕ್ ಯಾವ್ನ ಹಿರಂ ಕುದಿಮಕ್ತ ಹಂಗ್ಲಪ್ಪ ವಾಂಗ್ ಸಿಂಗಿ ಪಾಕು

ಮಥಂಗಿ ಕೋಲ್ನೋ ಕಚ್ಚಗೆ. ಹಲೋ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ತರಾಮ್ ನೋಕ್ಚರಿ ಮಿಂಗ್ ಲೈಫಮ್ ತಾಕ್ ಪಿಯು. ಹೋಯ್ ಸೇ ಸುತಾಸಿ ಅದುಗ ಮಿಂಗ್ ಲೈಫಮ್ ದುಹಾನ ಖಂಜಗೆ ನಂಬೋಲ್ ಒಯ್ನಾಮ್ದಗಿ ಮೇಮ.

ಹನ್ನ ಎಂಗ್ಲ ಬಸ್ಸು ಪೆನ್ಬಂದಾಯ್ತಿ ಅದು ಮಗ ಎಲ್ಲಿಂಗಿ ಐಗಿ ಮಿತ್ತ ಊರಿವ ನಹಕ್ಕಿ ಮೈಥೋಂಗಿ ಫಸವ ಅಸಿಟಿ ಮಾಲೆಯ ಮಸಿದ ಲೈರಿಬ ಖ್ವಾಯ್ದಗಿ ಫಸರೆ ಹೈಡುನ ಸೈಥಾನರಿಬ ಪೊಸಕ್ ಅಮಗ ಚಂಗಮ್ನರಬಸು ನಂತನ ಅದುಮ ಹೆಂಗನಿ ಮಥಂಗಿ ಸೈ ತಮಿನಸಿ ಸೈಸಪ್ಪ ಅಮದಿ ಸೈರೆಂಬ ಜಿಟೇಶ್ವರ್ ಸೈರಾಂಗ್ಬ